0: ಯಾಜ್ಞಾಕರಂ ಸರ್ವಬಲಧಾರಿಯು ಅನಾದಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮಾನ್ಗೆ ಗತಃ ಪ್ರಾಣಿಯ ಒಬಗೆ ಶ್ರೀ ಕುಮಾರಯಾಟೊಬಿನ ವಾಸಸ್ಥಾನಯಕ್ ವನಲಿಸ ಇಸ್ಪ್ರೀತು ಸಾಂತು ಅರಮೀನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತ್ರು ಸಿಹಿಕರ್ನೋ ತುಮಿಯಗೆ ದಯಾಬರ ಆಜ್ಞಾವ ಬಲ ಅಪಟಿ ದೆನ್ನಾವು ನಪುರುವಲಿನ್ಹ ಅನವರ್ವತ ಮರ್ನೇನ್ ಗೆಲವೀಮ ಸೆಲಸೋ ಮೆನವ ಮೇಕೀದೇ ಅಪಗೆ ಸ್ವಾಮಿಯೋ ಜೇಸು ಕ್ರಿಸ್ತು ಸುಹಾಸೇ ಉದಿಸಾಮ ಅಪಟ ಲಭೇವಾ ಆಮೇನ್.
1: ದಿಮುತ್ತು ರೇಡಿಯೋ ಕಿತುನುಗಿ ವೆಡಸತಾನ ಸದಾ ಒಬಟ ಒಬಗೆ ಬೆತಿಬರದಾಯಕತ್ವ ಲಬಾದಿ ಹೆಕಿಯ ವಿಮಸನ್ನ ಅಧ್ಯಕ್ಷಕ ಬಿಯತುಮಾ ದಿಮುತು ಪದನಮ ಪಂಬಲ ಕಥಾ ಕರನ್ನ ದುರಕಥನ ಅಂಕ 0577 32 131 0771 582

ಈ ಡೋರೆ ನಿಮಾಮಿಯ ಈ ರೀತಿಯಲ್ಲಿಗಿಯ ಕಾಷ್ಟಕ ಊ ಮಿಹಿ ಕತ್ತಟ ಅಮಾದಹರ ಎದಹಲಿನಿ ಬಿಂದು ಬಿಂದು ದಹಂ ಮಿಹಿರ ಹದಪಿನ ಮೇರು ಸುವರೆ ಕರಾಯಿ ದೊರಿನ್ ದೊರ ಅತುರುವ ಪಹಾನ್ ಕರನ ಹದ ಮಂಡಲ ಕಾನ್ಕಾಲು ರಸ ಗಂಗುಲ ಓ ಏ ವಿನಕಪ್ನವ ಒಬ್ಬ ದಿಮಿತು ರೇಡಿಯೋವ

ಯಾಜ್ಞಾಕರಂ ಸರ್ವಬಲಧಾರಿಯು ಅನಾದಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮಾನ್ಗೆ ಗತಃ ಪ್ರಾಣಿಯ ಒಬಗೆ ಶ್ರೀಕುಮಾರಯಟೊಬಿನ ವಾಸಸ್ಥಾನಯಕ್ ವನಲಿಸ ಇಸ್ಪ್ರೀತು ಸಾಂತು ಅರಮೀನ್ ಹೇತುಯುಕ್ತಕರದಿ ವದಾಲಾವೇದ ಅಪಸತುಟು ಸಿಹಿಕರ್ನೋ ತುಮಿಯಗೆ ದಯಾಬರ ಆಜ್ಞಾವ ಬಲ ಅಪಟಿ ದೆನ್ನಾವು ನಪುರುವಲಿನ್ ಅನವರ್ವತ ಮರ್ನೇನ್ ಗೆಲವೀಮ ಸೆಲಸೋ ಮೆನವ ಮೇಕೀದೇ ಅಪಗೆ ಸ್ವಾಮಿಯೋ ಜೇಸು ಕ್ರಿಸ್ತು ಸುಹಾಸೆಯು ದಿಸಾಮ ಅಪಟ ಲಭೇವಾ ಆಮೇನ್.

ಈ ಡೋರೆ ನಿಮಾವಿಯ ಇರಿತಲೀಗಿಯ ಕಾಷ್ಟಕ ಊ ಮಿಹಿ ಕತಟ ಅಮಾದಹರ ಎದಹಲಿನಿ ಬಿಂದು ಬಿಂದು ದಹಂ ಮಿಹಿರ ಹದ ಪಿನ ಮೇರು ಸುವರೆ ಕರಾಯಿ ದೊರಿಂ ದೊರ ಪತುರುವ ಪಹಾನ್ ಕರನ ಹದ ಮಂಡಲ ಕಾನ್ಕಾಲು ರಸ ಗಂಗುಲ ಓ ಏ ವಿನಕಪ್ನವ ಒಬ್ಬ ದಿಮಿತು ರೇಡಿಯೋವ.

ರಿದಿ ಬಲಾ ಗೆಬಿನ್ ನೆಗ್ಗೆನ ಕುಮರಿ ಕೌರುದು ಗೀಪದ ರಚನೆಯ ಸಹ ಸಂಗೀತ ನಿರ್ಮಾಣ ಗರು ಬರ್ಸಿಲಿನ್ ಜಯಕುಡಿ ಪೀತುಮ ಗೀತ ಗಾಯನೆ ಕಲ್ಯಾಣಿ ವಂಚನಾಥ ಸಮಗ ಸೇವಿನಿ ರಾಜಪಕ್ಷ ನವ ಸಂಗೀತಾಧ್ಯಕ್ಷನೆ ಸುಧಾ ಪ್ರಿಯಶಾಂತ್.

ಆಜ್ಞಾ ಕರಾಮ ಸರ್ವಬಲಧಾರಿಯು ಅನಾತಿ ಅನಂತವು ದೇವಿಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮಾನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಾಟ ಒಬ್ಬಿನ ವಾಸಸ್ಥಾನಯಕ್ ವನಲೆಸ ಇಸ್ಪ್ರೀತು ಸಾಂತು ಅರಮೇನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತ್ರು ಸಿಹಿಕರ್ನೋ ತುಮಿಯಗೆ ದಯಾಬರೆ ಆಜ್ಞಾವ ಬಲ ಅಪಟಿ ದೆನ್ನಾವ್ ನಪುರುವಲಿನ್ಹ ಅನವರ್ವತ ಮರ್ನೇನ್ ಗೆಲವೀಮ ಸೆಲಸುವ ಮೆನವ ಮೇಕೀದೆ ಅಪಗೆ ಸ್ವಾಮಿಯು ಜೇಸು ಕ್ರಿಸ್ತು ಸಹಸೆಯು ದಿಸಾಮ ಅಪಟ ಲಭೇವಾ ಆಮೇನ್.